ಆಕಾಶವಾಣಿ ಇಂಫಾಲ್ ವಹಿಂಗಂ ವಾಷಿಂಗ್ಟನ್ ಪೌ ಪಾಜರಿ ಅಹಾನ್ಬದ ಮರುವೈಬ ಪೌ ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಚಾನ್ ಲುಚಿಂಗ್ದು ಎನ್ಡಿಎಗೆ ಎಂಎಲ್ಎಸಿಂಗ್ ಒಯ್ಬ ಮಿಫಮ ಮಂಗಲಾಂಗ್ ಪಂಗ್ತೊಕ್ದು ರಾಜ್ಯಸಿದ ಹೌಜಿಕ್ ಒಯ್ಬ ಫಿಫಂಗಿ ಮತಾಂಗ್ದ ಕನಕ್ರೆ ಎಂಪಿಸಿಸಿಗಿ ಪ್ರೆಸಿಡೆಂಟ್ ಓಕ್ರಮ್ ಇಬೋಬಿ ಸಿಂಗ್ನ ಲುಚಿಂಗ್ಬ ಕಾಂಗ್ಬು ಅಮನಂಗರಂಗ್ ಕಾಂಗ್ಪೋಕ್ಪಿ ಜಿಲ್ಲಾಗಿ ಮಖಾನ್ ಖುಲ್ಲ ಚತ್ತು ಸೀನ ಫಂಗಿಬ ಮಿಯೋಯ್ ತರುಕಿ ಇಮುಂಗ್ ಮನುಂಗಿ ಮಿಯೋಯ್ಸಿಂಗ್ ಉನಕ್ರೆ ಅಮಸುಂಗ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಂಗಸಿ ಫ್ರಾನ್ಸ್ಗೆ ರಾಷ್ಟ್ರಪತಿಗ ಪುನ್ನ ಭಾರತ್ಗೆ ಸ್ಟಾರ್ಟ್ ಅಪ್ ಅಮಸುಂಗ್ ಇಕೋ ಸಿಸ್ಟೆಮ್ ಉತ್ಪ ಭಾರತ್ ಇನ್ನೋವೇಟರ್ಸ್ ಹೌದೊಕ್ಕನಿ. ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಚಾನ್ ಸಿಂಗ್ ಲುಚಿಂಗ್ದು ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಾಯನ್ಸ್ ಎನ್ಡಿಎಗೆ ಎಂಎಲ್ಎಸಿಂಗ್ ಒಯ್ಬ ಮಿಫಮ ಮಂಗರಂಗ್ ಮಹಾಕಿ ಕ್ಯಾಬಿನೆಟ್ ಹೊಲ್ದ ಪಾಂಗ್ತೊಕ್ರೆ. ಸೋಷಿಯಲ್ ಮೀಡಿಯಾದ ತಗತ್ಪ ವರೋಲ್ ಅಮದ ಶ್ರೀ ಖೆಮ್ಚಾನ್ ಹಾಯ್ ಮಿಫಮ್ ಅದುದ ರಾಜ್ಯಸಿದ ಹೌಜಿಕ್ ಒಯ್ಬ ಫಿವಂಗಿ ಮತಾಂಗ್ದ ಕನಕಿ ಸರ್ಕಾರ ಅಸಿನ ಮಣಿಪುರದ ಶಾಂತಿ ತಂಗ್ದು ಲೈತಾವ ಫಿವಂ ಲೈಹಂದು ಮಿಯಾಂಗಿ ಸೌಖಲ್ಹನ್ನಬ ಹೊನಗನಿ ಹೈನಸು ಚೇರೋಲ್ ಅದು ಮಖಾ ತಾರಿ. ಮಿಫಮ್ ಅದುದ ರಾಜ್ಯಸಭಾಗಿ ಸದಸ್ಯ ಒಯ್ನ ಖಲ್ಲಬಿ ಅಧಿಕಾರಿ ಮಯುಂ ಶಾರದಾ ದೇವಿಬು ತರಾಮ್ನ ಒಕ್ಲದು ಮಹಾಕ್ನ ಸಭಾಗಿ ಸದಸ್ಯ ಒಯ್ರಿಂಗೈ ಮನುಂಗ್ದ ಮೈ ಪಾಕ್ನ ಥವಕ್ ಪಾಂಗ್ತೋರಕ್ಕನಿ ಹೈಬಗಿ ಆಶಾ ಫೊಂಗ್ದೊಕ್ಕಿ. ಮಣಿಪುರ ಪ್ರದೇಶ ಕಾಂಗ್ರೆಸ್ ಕಮಿಟಿ ಎಂಪಿಸಿಸಿಗೆ ಪ್ರೆಸಿಡೆಂಟ್ ಓಕಮ್ ಇಬೋಬಿ ಸಿಂಗ್ನ ಲುಚಿಂಗ್ಬ ಕಾಂಗ್ಬು ಅಮನಂಗರಂಗ್ ಕಾಂಗ್ಪೋಕ್ಪಿ ಜಿಲ್ಲಾಗಿ ಮಖಾನ್ ಖುಲ್ಲ ಚತ್ತು ಫಾದುನ ಪೂಖ್ರಗ ಸೀನ ಫಂಗಿಬ ಮಿಯೋಯ್ ತರುಕಿ ಇಮುಂಗ್ ಮನುಂಗಿ ಮಿಯೋಯ್ಸಿಂಗ್ ಉನಕ್ರೆ. ಮಿಹುತ್ ಕಾಂಗ್ಬು ಅದು ಇಮುಂಗ್ ಮನುಂಗಿ ಅವಾಬದ ಸರುಕ್ ಯಾರದು ದೋಲ್ಗಿ ಮೈಕೈದಗಿ ಪೀಬ ಯಾಬ ತೆಂಬಾಂಗ್ ಪುಮ್ನಮಕ್ ಪೀಗನೆ ಹೈಬಗಿ ಥಾಜಬ ಫೊಂಗ್ದೊಕ್ಕಿ. ಮಿಹುತ್ ಕಾಂಗ್ಬು ಅದು ಮಣಿಪುರ್ಗಿ ಥಬಕ್ ಪುರಿಬ ಎಐಸಿಸಿಗಿ ಸೆಕ್ರೆಟರಿ ಕ್ರಿಸ್ಟೋಫರ್ ತಿಲಕ್ ಸಿಡಬ್ಲ್ಯೂಸಿ ಮೆಂಬರ್ ಗೈಖಂಗಂ ಎಂಪಿಸಿಸಿಗಿ ವಾಕಿಂಗ್ ಪ್ರೆಸಿಡೆಂಟ್ ವಿಕ್ಟರ್ ಕೈಸಿಂಗ್ ನಸಿಂಗ್ಬ ಯಾವಕಿ. ಶ್ರೀ ಕ್ರಿಸ್ಟೋಫರ್ನ ವಾಫಂ ಅದುಗಿ ಮತಾಂಗ್ದ ಲಾಕ್ಲಿಬ ಸಂಸತ್ಗಿ ಮಿಫಮ್ದ ಪುಖತ್ಕನಿ ಹೈನಸು ಥಾಜಬ ಪೀಕಿ. ಬಿಷ್ಣುಪುರ್ ಜಿಲ್ಲಾ ದಂಗರಾಂಗ್ ನುಮಿದಾಂಗ್ ಪುಂಗ್ ತರೆತ್ತಗಿ ಭಾರತೀಯ ನಾಗರಿಕ ಸುರಕ್ಷಾ ಸನಹಿತಾಗಿ ಧಾರಾ 340 ಮಖಾದ ಅಥಿಂಗ್ಬ ಥಮ್ಖ್ರೆ. ಜಿಲ್ಲಾ ಅಸಿಗಿ ಡಿಸ್ಟ್ರಿಕ್ ಮ್ಯಾಜಿಸ್ಟ್ರೇಟ್ನ ಥೋಕ್ಪ ಹುಕುಂ ಅಮದ ಹಾಯ್ ಬಿಷ್ಣುಪುರ್ ಜಿಲ್ಲಾದ ಶಾಂತಿ ಅಮಸುಂಗ್ ಮಿಯಾಂಗಿ ತಂಗ್ದು ಲೈತಾವ ಫಿವಂದ ಕೈಹಲ್ಲಕ್ಪ ಯಾಬ ಪುಂಚಿ ಅಮದಿ ಲಂಥುಮ್ ಅಮಾಂಗತ ಥೋಲಕ್ಪ ಯಾಬಗಿ ಸಿಂಗ್ನಬ ಲೈಬದಗಿ ಅಥಿಂಗ್ಬ ಅಸಿ ಥಂಬನಿ. ಅಥಿಂಗ್ಬ ಅಸಿಗಿ ಮಖಾದ ಮಿ ಮಂಗ ನತ್ರಗ ಮಂಗಾದಗಿ ಹೆನ ಪುನ್ಬ ಕುದೊಂಗ್ಥಿನಿಯಾಯ್ ಒಯ್ಬ ಖುಸು ಖುಲಾಯ್ಸಿಂಗ್ ಪೂದುನ ಚತ್ಪ ಮಿಯಾಂಗಿ ರ್ಯಾಲಿ ಮಿಟಿನ್ ಸಿಟಿನ್ ಪ್ರೊಟೆಸ್ಟ್ ಅಮದಿ ಧಾರಣಾ ನಚಿಂಗ್ಬ ಪಾಂಗ್ತೊಕ್ಪ ಯಾರೋಯ್. ಮಸಿ ಮಖಾ ತಾಬ ಹುಕುಂ ಅಮ ಥೋಕ್ತಿರುವ ಫಾವು ಚತ್ನಗನಿ. ಮಣಿಪುರ ಪೊಲೀಸ್ನ ಗರಂಗ್ ಬಿಷ್ಣುಪುರ್ ಜಿಲ್ಲಾಗಿ ತುರೊಂಗ್ಲಾವ್ಬಿ ಮಖಾ ಲೈಕಾಯ್ದಗಿ ಟಾಟಾ ಸೋಮೋ ಅಮ ಚೆಕ್ ತೌಬದ ಸಾಪೋನ್ ಕೆಪ್ ಕುಂಟರುಕ್ತ ಹಾಪ್ಲಂಬ ಹೆರೋಯಿನ್ ಪೌಡರ್ನಿಚಿಂಗ್ನಬ ಪೊಲಂಗ ಕೊನ್ನನ ಮಿಯೋಯ್ ಅನಿ ಫಾರೆ. ಫಾರಬ ಮಿಯೋಯ್ ಅನಿ ಅದು ಅಮನ ಸೇನಾಪತಿ ಜಿಲ್ಲಾಗಿ ಮೋದ್ಬುಂಗಿ ಸಾರ್ ಹಜಾರ್ದಗಿನಿ ಅದುಗ ಅಮನ ಉಖ್ರುಲ್ ಜಿಲ್ಲಾಗಿ ಕುಂಪುಲ್ ಖುಲ್ದಗಿ ಜುಬಿನೈಲ್ ಓರಿಬ ಅಂಗಾಂಗ್ ಅಮನಿ. ಅಸ್ಸಾಂಗಿ ಜೋರ್ಹಾಟ್ ಗರಂಗ್ ಇಂಡಿಯನ್ ಏರ್ಫೋರ್ಸ್ಗೆ ಏರ್ಕ್ರಾಫ್ಟ್ ಅಮ ಕಾಯ್ಬದ ಪರ್ಸನಲ್ ಮಂಗಾ ಲೈಕಿದಬ ಅದುದ ಮಣಿಪುರ್ಗೆ ರಾಜ್ಯಪಾಲ ಅಜಯ್ ಕುಮಾರ್ ಭಲಾನ ಅವಾಬ ಫೊಂಗ್ದೊಕ್ರೆ. ಸೋಷಿಯಲ್ ಮೀಡಿಯಾದ ತಗತ್ಪ ವರೋಲ್ದ ರಾಜ್ಯಪಾಲನ ಹಾಯ್ ಮಥೌ ಪಾಂಗ್ತೊಕ್ಪದ ಲೈಕಿದ್ರಬ ಏರ್ಫೋರ್ಸ್ಗೆ ಮಿಯೋಯ್ ಮಂಗಾ ಅದುಗಿದಮಕ್ ಜಾತಿ ಅಸಿನ ಅವಾಬ ಫೊಂಗ್ದೊಕ್ಲಿ ಅಮಸುಂಗ್ ಇಮುಂಗ್ ಮನುಂಗಿ ಅವಾಬದಸು ಸರುಕ್ ಯಾರಿ. ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಚಾನ್ ಸಿಂಗ್ನಸು ಇಂಡಿಯನ್ ಏರ್ಫೋರ್ಸ್ಗೆ ಲೈಕಿದ್ರಬ ಮಿಯೋಯ್ಸಿಂಗ್ ಅದುಗಿದಮಕ್ ಥಮೋಯ್ ಶೋಕ್ನ ಅವಾಬ ಫೊಂಗ್ದೊಕ್ಲಿ. ಸೋಷಿಯಲ್ ಮೀಡಿಯಾದ ತಗತ್ಪ ವರೋಲ್ದ ಮುಖ್ಯಮಂತ್ರಿನ ಹಾಯ್ ಮಕೋಯ್ಗೆ ಥೌನಾ ಲಿಂಗ್ಜೆಲ್ ಅಮದಿ ಲೈಬಾಕಿದಮಕ್ ಪಾಂಗ್ತೊಕ್ಲಂಬ ಥಬಕ್ಸಿಂಗ್ ಮತಂ ಚುಪ್ಪದ ನಿಂಗ್ಸಿಂಗ್ದು ಲೈಹೌರಗನಿ. ಲಾಯ್ ಹರಾವುಗಿ ಮತಾಂಗ್ದ ನೋಮಗೆ ಒಯ್ಬ ವಾಕ್ಶಾಪ್ ಅಮಂಗಸಿ ಬಿಷ್ಣುಪುರ್ ಜಿಲ್ಲಾಗಿ ಮೊಯಾಂಗ್ ಕಾಲೇಜ್ದ ಪಾಂಗ್ತೊಕ್ಕನಿ. ಕಾಸ್ಮೋಪೊಲಿಟಾನ್ ಕಲ್ಚರಲ್ ಇನ್ಸ್ಟಿಟ್ಯೂಟ್ನ ಸಿನ್ಬ ವಾಕ್ಶಾಪ್ ಅದುದ ಬಿಷ್ಣುಪುರ್ ಜಿಲ್ಲಾಗಿ ಡೆಪುಟಿ ಕಮಿಷನರ್ ಪೂಜಾ ಎಲಾಂಗ್ಬಮ್ನ ಅಥೋಯ್ಬ ಅತಿಥಿ ಒಯ್ನ ಸರುಕ್ ಯಾಗನಿ. ಮಣಿಪುರ್ ಸ್ಟೇಟ್ ಕಲಾ ಅಕಾಡೆಮಿನ ಸಿಂಧು ಇಂಫಾಲ್ಗೆ ಪ್ಯಾಲೇಸ್ ಕಂಪೌಂಡ್ ಲೈಬ ಇಬೋಯ್ ಅಮ ಸುಮಾಂಗ್ ಲೀಲಾ ಸಂಗ್ಲೆಂದ ಚತರಿಬ 52 ಸುಬ ಮಣಿಪುರ್ ಪುಂಬಗಿ ಸುಮಾಂಗ್ ಲೀಲಾ ಅಥೋಯ್ ಅಹೆನ್ ಚಾಂಗ್ದಮ್ನಬಗಿ ನುಪಾ ಕಾಂಗ್ಲುಪ್ಗೆ 13 ಸುಬ ನುಮಿತ್ತಂಗಸಿ ಪೀಸ್ ಮೇಕರ್ ಆರ್ಟಿಸ್ಟ್ ಅಸೋಸಿಯೇಷನ್ಗೆ ಥೋಕ್ಪ ಗಮದಬ ಕಿಸಿ ಉತ್ಕನಿ. ಫೆಸ್ಟಿವೆಲ್ ಅಸಿ ಥಾ ಅಸಿಗೆ 16 ಫಾವ್ಬ ಚತಗನಿ. ಪಾವ್ಗೆ ಮರಕ್ ಥನ್ನ